ಸಿಕ್ಕದೆ. ರೇಮನ್ ಓಟ್ಲು ಹೋ ಹರನಾಮಾ ಜಾ ಕೈ ಸಿಮರನ್ ದುರ್ಮತ ನಾ ಸಹ ಪಾವೇ ಪದ ನಿರ್ಬಾನ ರಹಾವ್. ಬಡ ಪಾಗೀ ತೇ ಜನ ಕೋ ಜಾನೋ ಜೋ ಹರ ಕೇ ಗುಣ ಗಾವೇ ಜನಮ ಜನಮ ಕೇ ಪಾಪ ಸೋಯೇ ಕೈ ಸುನ್ ಬೈಕುಂಠ ಸಿದಾವೇ.